ಜನೇಜನೇ ಜಯ ವೀರ ಧೀರನೇ ನಿನಕ್ಕೆನ ಪಾಡುಗಿಂದ್ರ ಸುಪ್ರಭಾತಂ ವಾದಾಭಿಗಣನಾದನ್ ಪೋಲವೇ ನಿನ್ನೆಯೂ ನವಗ್ರಹಗಳ್ ಎಂದ್ರೂ ಪೀಡಿಕ್ಕವಿಲ್ಲೆಯೆಂದ್ರೂ ಶ್ರೀರಾಮ ಭಕ್ತನೇ ನಿನಕ್ಕೆನ ಪಾಡುಗಿಂದ್ರ ಸುಪ್ರಭಾತಂ.